ಆ ಭಗವತಿ ಕಾತ್ಯಾಯಿನಿ ಸ್ತುತಿ ಸಪ್ತಶತಿ ಚಂಡಿಪಾಠಮಾ ಪಣ ಅಗ್ಯಾರ್ಮಾ ಅಧ್ಯಾಯಮಾ ಬಹು ಸುಂದರ ಮಳಿ ಆವೇ છે. એના થોડા શ્લોકોનું પણ અહીં નિરૂપણ કરીશું.

ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ